ಆತ್ಮನಾಮಗ ಜನ ಶ್ರೇಯ ಸವಕೋಯತಿಯೋ ಭಾರತೀ ಸವೇ ಪ್ರತಿಪಾಲದ ಕರ್ತರಮಯ್ಯ ಸೋಯ್ ಸೋಹರ ಸದಾ ತ್ಯಾಯ ತಿಸ್ ಬಿನ್ ಅವರ ನಾ ಕೋಯ ಜೋ ಮೋಯ ಮಾಯಾ ಚಿತ್ ಲಾಯೇ ದೇ ಛೇ ಛೋಡ ಚಲೇ ದುಃಖ ರೋಯ ಜನ ನಾನಕ ನಾಮ ತ್ಯಾಯ ಹರ ಅಂತ ಸಖಾಯೀ ಹೋಯ ಮೈ ಹರ ಬಿನ್ ಅವರ ನಾ ಕೋಯ ਹਰ ਗੁਰ ਸੁਣਨਾਈ ਪਾਈਏ ਵਣਜਾਰਿਆ ਮਿੱਤਰਾ ਵਡਪਾਗ ਪ੍ਰਾਪਤ ਹੋਏ ਹਰ ਹਾਉ ਸੰਤ ਜਨਾ ਵਿਣ ਪਾਈਆ ਹਰ ਕਿਨੇ ਨਾ ਪਾਇਆ ਨਾ ਹੋ ਵਿੱਚ ਹਉਮੈ ਕਰਮ।

ಹರ್ತ್ಯಾಯ ರಂಗರತ್ನ ಹಾರಂಗರತ್ ಹರ್ತ್ಯಾವೋ ಹರ್ ಪ್ರಭ ಸತ್ ಗುರ್ಬಚನೀ ಹರ್ ಪ್ರಭ ಜಾಣೆಯ ಸಭ ಹರ್ ಪ್ರಭ ತೇ ಉತ್ಪತ್ ಹರಹಾವ ಜಿನ್ ಕೋ ಪೂರ್ವ ಲಿಖಿಆ ತೇ ಆಯ ಮಿಲೇ ಗುರ್ಪಾಸ ಸೇವಕ ಪಾಯ ಬಣಜಾರ್ಯಾ ಮಿತ್ರ ಗುರ್ ਹਰ ਗਲ ਨਾਮ ਪ੍ਰਗਾਸ ਤਨ ਤਨ ਵਣਜ ਵਾਪਾਰੀ ਆ ਜਿਨ ਵੱਖਰ ਲੱਦੇੜਾ ਹਰ ਰਾਸ ਗੁਰਮੁਖਾਂ ਦਰਮੁਖ ਉਜਲੇ ਤੇ ਆਏ ਮਿਲੇ ਹਰ ਪਾਸ ਜਨ ਨਾਨਕ ਗੁਰ ਤਿਨ ਪਾਇਆ ਜਿਨ੍ਹਾਂ ਆਤੁੱਠਾ ਗੁਣਤਾਸ ਹਰ ਧਿਆਵੋ ਸਾਜ ਗਰਾਸ

ಅಂಜನ ಆಗ ದೂಖ ನಾಸ್ ಮನೆ ಅರಾಧಹರೆ ಸಂತ ಸಂಗದೇರದ ಬಸಯೋ ನಾಂಗತೇ ನಾ ಪ್ರಮೇ ಪೌಡಿ ಬಬ್ಬಾ ಪರಮ ಮಿಟ್ಟಾವೋ ಅಪನ ಯ ಸಂಸಾರ ಸಗಲ ಹೇ ಸುಪನ ಪರಮೇಶ್ವರ ನರ ದೇವಿ ದೇವ ಪರಮೇ ಸಿದ್ಧ ಸಾಧಕ ಭಯಮೇವ ಪಾರಮ ಪರಮ ಮಾನ ಕುಟಹಿತಾಯ ದುತ್ತರ ಮಹಾದ್ಯಖಂ ಏ ಮಾಯ ಗುರ್ಮುಖ ಪ್ರಮ ಪಯ ಮೋ ಮಿಟಾಯ ನಾಂಗ ತೇ ಪರಮ ಸುಖ ಪಾಯ ಸ್ಲೋಕ ಮಾಯಾ ಡೋಲೇ ಬಹು ವಿಧಿ ಮನ ಲಪಟ್ಯೋ ತೇ ಸಂಗ ಮಾಂಗನ ತೇಜೇ ತುಮ ರಖೋ ತೋ ನಾನಕ ನಾಮೇ ರಂಗ ಪೌಡೀ ಮಮ್ಮಾ ಮಾಂಗನ ಹಾರ ಏ ಆನಾ ದೇನ ಹಾರ ದೇ ರೋ ಸುಜಾನಾ ಜೋ ದೀನೋ ಸೋ ಏಕ ಬಾರ ಮನ ಮೂರ್ಖ ಕೈ ತರೇ ಪುಕಾರ ಜೋ ಮಾಂಗೇ ತೋ ಮಾಂಗೇ ಬೀಯ ಜಾತ ತೇ ಪುಸಲ ನ ಕಾಹೂತಿಯ ಮಾಂಗನ ಮಾಂಗ ತಾ ಏಕೇ ಮಾಕ ನಾಂಗ ಜಾತೇ ಪರೇ ಪರಾಗ ಸ್ಲೋಕ ಮದ್ಪೂರೀ ಪರದಾನ ತೇ ಗುರ್ಪೂರೇ ಮನಮಂತ ಜೇ ಜಾನ್ಯೋ ಪ್ರಭೇ ಅಪನಾ ನಾನಕ ತೇ ಭಗವಂತ ಪೌಡೀ ಮಮ್ಮಾ ಜಾಹೂ ಮರಮ ಪಛಾನಾ ಭೇಟತ ಸಾಸಂಗ ಪತಿಯಾನಾ ದೋಸೋ ವಾ ಕೇ ಸಂತ ವಿಚಾರಾ ನರಕ ಸ್ವರ್ಗ ರಹಿತ ಅವತಾರಾ ತಾಹೂ ಸಂಗ ತಾಹೂರ ನಿರ್ಲೇಪ ಪೂರ್ಣ ಕಟಕಟ ಪುರುಖ ಬಸೇಖ ಓ ರಸಮಯ ತವಾಹು ಸೋಪಾಯ ನಾನಕ ಲಿಪ್ತನ ಹೀ ತೇ ಮಾಯಾ ಸ್ಲೋಕ ಯಾರ ಮೀತ ಸುನ ಸಾಜನೋ ಬಿನ್ಹರ ಚೂಟನ ಆಗೇ ನಾಂಗ ತೇ ಬಂಧನ ಕಟ್ಟೇ ಗುರ್ಕೀ ಚರಣಿ ಪಾಗೇ ಪವಡಿ ಯಯ್ಯಾ ಯತನ ಕರ್ತವೋ ವಿಧಿಯ ಏಕ ನಾಮ ಕಹಿ ಲೋ ಸಿಧಿಯ ಯೌ ಯತನ ಕರ ಹೋ ಛುಟಾ

ನಾಮ ಈಗ ಊಹ ಉನ್ ಸಂಕಾಮ ಬಿನ್ ಹರ ನಾಮ ಅವರ ಸವಥೋರ ತೃಪ್ತ ಅಗಾವೆ ಹರ ದರ್ಶನ ಮನ ಮೂರ ಹರ ಹಾವ ಪವಿತ್ರ ಭಂಡಾರ ಗುರಬಾಣೀ ಲಾಲ ಗಾವ್ತ ಸੋ

ನೀ ಮೇರೇ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ ತೇ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆ ಸಾಬರಿ ಮಹಲ್ಲಾ ಪಂಜವಾ ಏಕ ಓಡ ಗೋಹ ಗುರ ಕಾ ಶಬ್ದ ಕಹೋಗ ಆಗ್ಯಾ ಸತ ಸಹೋಗ ಮನೆ ನಿಧಾನ ಲಹೋಗ ತುಖೆ ಸುಮಾಯಿಗೆ ಮೇರೇ ಮನ ಹರಹಾವ್ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿಸ್ ಜನ ನಾಮ ಸುಖ ತೇಸ ನಿಕಟ ನ ಕದೇ ದುಖ ಜೋ ಹರ ಹರ ಜಾ ಸುನೇಗ ಸಬ್ ಕೋ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆ ಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಜ ಗಾಯೇ ಹಾ ಪರಮ ಪದ ಪಾಯೇ ಹಾ ಹುಆರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದನ ಜಾಗ್ಯಾ ಹಾ ನಾನಕ ಬಡಭಾಗ್ಯಾ ಮೇರೇ ಮನ ಹರಹಾವ್ ಸಂತ ಭಗತ ಹೋಯೇ ಹಾ ದುರ್ಮದ ಖೋಯೇ ಹಾ ದಾಸ ರೇನ ಹೋಯೇ ಹಾ ವ್ಯಾಪೇ ದುಃಖ ನ ಕೋಯೇ ಹಾ ಭಗತಾ ಸರಣ ಪರ ಹಾ ಜನ್ಮ ನ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾರ ಹಾ

ನಿಮ್ಮ ತಾಯಂಡೆ ಸೇಮರಣ ಆಬಕೇಶ ಲದ್ದಮ ಬೇಕಮನ ಡಿಠಮ ಕೋಯಿ ಜಿಸ ಪತ್ತ ರಖ ಸಚ್ಚಾ ಸಾಹೇಬ ನಾನಕ ಮೇಟ ನ ಸಕೈ ಕೋಯಿ ಪೌಡಿ ಹೋವೇ ಸೋ ಕಣಾ ದಯ ತ್ಯ ವಂಜೇ ರೋಗಾ ಕಾಣ ಹರ ಗುಣ ಗಾಯ ಅಂದರ ವರ್ತೇ ಠಾಂಡ ಪ್ರಾಪ್ಚಿತ ಆಯ ಪೂರ್ಣ ಹೋವೇ ಆಸ ನಾಯ ಮನ ವಸಾಯ